wa koma to wo ye menia na wo na wo wana wo to wo buasi e tana urade wo to wo buasi no wana na o benya ni mua asumtie e prebe betua.